0: ಪುರೀ ರಾಜ ರಾಜೇಶ್ವರಿ ನಿಖಿಲ ಲೋಕೇಶ್ವರಿ ಈಶ್ವರಿ
1: ದುಟ್ಟುಕು ರಂಗೋ ಪೂಂದಿನಂತನೆ ಮತ್ತೆಕ್ಕೆ ಪೋಯಿಂದ ಸೀಮ ದುಟ್ಟುಲೋ ವೇಸಿನಂತನೆ ಶಿವಮೆತ್ತಿ ಪೋಯಿಂದ
0: ಧರ್ಮೈಕ ನಿಷ್ಠಾಕರಿ ದುಷ್ಟ ಶಿಕ್ಷಾಕರಿ ಶಿಷ್ಟ ರಕ್ಷಾಕರಿ ಶ್ರೀಕರಿ